ಸಕಲಮನತ್ವಗಳು ಮಿಲ ಬ್ರಹ್ಮನಾನೇ, ಸಂಕಲ್ಪ ವಿಕಲ್ಪ ಮಿಲ ಬ್ರಹ್ಮನಾನೇ, ವಿಭಿಧ ಮಾಂ ನಾಮ ಮಿಲ ಬ್ರಹ್ಮನಾನೇ, ವಿಚಿತ್ರ ಮಾಂ ಉರ್ವ ಮಿಲ ಬ್ರಹ್ಮನಾನೇ, ಅಗಮರುವ ಅನಗ ಪರ ಬ್ರಹ್ಮನಾನೇ, ಅಖಂಡ ಚಿದಾಕಾಶ ಪರ ಬ್ರಹ್ಮನಾನೇ, ಸಕಲ ಪರಿಪೂರ್ಣ ಮಾಂ ಬ್ರಹ್ಮನಾನೇ, ಶರೀರ ಮುದಲ್ ಉಪಾಧಿ ಇಲ ಬ್ರಹ್ಮನಾನೇ, ವಿಕಲ ಮಿಲ ವಿಭುವಾನ ಬ್ರಹ್ಮನಾನೇ, ವಿಜ್ಞಾನ ಗಣಮಾನ ಬ್ರಹ್ಮನಾನೇ, ನಿಖಿಲವಧಿಷ್ಠಾನ ಪರ ಬ್ರಹ್ಮನಾನೇ, ನಿಖಿಲ ಮುಮಾಯಿ ನಿಗಿಂದ್ರ ಬ್ರಹ್ಮನಾನೇ, ಅಖಿಲ ವಿಲಕ್ಷಣಮಾನ ಬ್ರಹ್ಮನಾನೇ, ಅನಿತ್ಯ ಮಿಲ ಅಖಂಡ

ಸರ್ವೇಭಿರಋಷಿಭಿಃ ಋಷಿಭಿರೀಡ್ಯಾಃ ಋಷಿಭಿರಿತ್ಯಋಷಿಭಿಃ ಈಡ್ಯೋ ನೂತನೈಃ ನೂತನೈರುತ ಉತೇತ್ಯುತ ಸ ದೇವಾನ್ ದೇವಾಂ ಏಹ ಏಹ ಇಹ ವಕ್ಷತಿ ವಕ್ಷತೀತಿ ವಕ್ಷತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ಪೋಷಂ ಪೋಷಮೇವ ಏವ ದಿವೇತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ಪೋಷಂ ಪೋಷಮೇವ ದಿವೇ ದಿವೇತಿ ವಕ್ಷತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ಪೋಷಂ

ಸುಕ್ರತಾಯ ಸುಕ್ರತೋ ಸುಕ್ರತೋ ಇತಿ ಸುಕ್ರತೋ ಆತ್ವಾ ತ್ವಾ ವಿಶಂತು ವಿಶಂತ್ವಾಶವಃ ಆಶವ ಸೋಮಾಸಃ ಸೋಮಾಸ ಇಂದ್ರ ಇಂದ್ರಗಿರ್ವಣಃ ಗಿರ್ವಣ ಇತಿ ಗಿರ್ವಣಃ ಶಂತೇ ತೇ ಸಂತು ಸಂತು